استنى مراد رمك تشمشم رمك تشمشم رمك تشمشم ಯಮುನೆ ಚಟಕ ವರ ಕಿಸನ್ ಬುರಲಿ ಧರ ಕುನಿ ಮನೆ ಗಿರಿ ಧರ ನರ ವರ ನಟವ ಕುಂಜವನ್ನಿ ಕೇರ ತು ರಾತ ರಂಗ ಇಕ ನಟರಂಗಿ ನಾರ ಕರಿ ತೋಳಸಿನ ಗಾತ್ ಅಲಿ ಕನನನ ನಾತತ ಉಡುವಿ ಬಾತ್ ಇತಿ ಅಲ ಗೋಪ ಗೋಪಿಕ ಕನೈ ಯಾ ಸಖ ಹೇಡ ತೋ ರಾಧ